Niklang uyaga ci sumakutte ni chugal khitn qanna qulu ki chali tammani yamma jan kuyaga ngata ayuqlukutuq watn qumi kaqamki qannat mngaja kenerlu ki pitu ni lu ki sutama natal puht tulu ku pitul khukki tam tawayan kuyaga waqan qan qutung waqtuqluku taqi ngittuq meklengok Umjuka kai mikluni ayakum tamma timmauk. Chammatumang liyulgim chakuk chaga kalhkalu takakan hkapeagluni. Kan chuklautuku supitkatsal takakan hkapeagluna ayukluni taknaktun. Taknagatlmaku takakakput chaknak. Tautun ayukluni. Inhkwanawa kutanguhluklu tanguhuk. Jumum jukan cak hutkan pikhaya kuna kuila put angkhluat kapelu utama na celtu kanat tuhulu ku mana kenkak jumiluanun umjukai mit naksuni cata kena kuna ilal kulu ku mikelenguk ya tak nemun umjukat awam kuya lekasagaska Atu yunaqluni tammaitawukn kutumgallaqatti man qannin khluutaqluki tifknaaki umjuqati min khluqtaqpunaki allaanqumanna ilaatukuullunilpeqaallaanqaappeaqmi man qtuqtawwam manna ilaallaqtuqluku qaruuyuquqallaqatun ilaaputlu ayuquqaltawaat nuttaane ixtaqoqluqnaunani Asik lo ni, tak nang nagsik nang lunto,